ಸುವಿಶೇಡಮಗತ್ತುವೇ ಸುತ್ತ ತಿರುತ್ತುವ ವಸ್ತುವೇ ಸುವಿಶೇಡಮಗತ್ತುವ ಕ್ರಿಸ್ತುವೆ ಹರಿಸುತ್ತಾನೆ ಕರೆಸಿದ್ದನ್ನೇ ರಕ್ಷಿತ್ತಡಿಮೆಗೊಳ್ಳಿತ್ತೀಯ.